amaama yabe wagyapadie mu wagu asɔrefie kronkron ho fi wama Yerusalem aya agoago wode nkoa amu ama ewiem no maadi wode wahotefo nam ama asase so mwa wahwie omugye egusi nsuo de atwa Yerusalem ho hia na de osie woni ho yaye ahohora ama wo ajete ye ho fedie ne ahinyi ama wo a wotwe ye ho hia nkosi da ben urade na abubefu da na oni nkuntwen adare soja hwie obufu gu ama ya woni wo ne ahini a omodi no so na wa mini Jacob ni wa shire tabiasi nkai akanefo mu ye mfangu ye nso ye ntemma wa ye mhihie mehia ye wa bren ase fom dibua ye nkwaje nyankopon udin mu nyamunti na yen na udin ti kata ye bone so adenti na mama nkase wo nyankopon wo hen wo hu amama mu ye nim se wo to nkwa mu ja wo ka gu ye nso yire ma opportunity epinisi ye nuru anim se wo nsaka sietie no kura wuma na okura wa otete ye ho de abɔ wo ewurade no dane no mprenso gu wo nkukum na ye ye wo man ne wodi bi anwan no ye beda wasida ye beka wa ye yi akyira wo ntotoaso nyinaa.